ಮಗ ಸ ಗ ಸ ನಿಧ ಮಗ ಮಗ ಸ ನಿಧ ಮಗ ಮಗ ಸ ನಿಧ ಮಗ ಮಗ ಗಮ ಧ ನಿಧ ಗ ಬೋ ತು ಜನತೆ ನಿ ನಿ ನಿ ನಿ ನಿ ನಿ ಸ ಸ ಸ ಸ ಸ ಸ ನಿ ನಿ ನಿ ಸ ಸ ಸ ನಿ ನಿ ನಿ ಸ ಸ ಸ ಗ ಬೋ ತು ಜನತೆ ಮಗ ಸ ಗ ಸ ನಿಧ ನಿಧ ಗ ಸ ನಿಧ ನಿಧ ಮ ಸ ನಿಧ ನಿಧ ಮಗ ಗಮ ಧ ನಿಧ ಗ ಬೋ